ಸಂಸ್ಕೃತ ಧರ್ಮಮೂರ್ತೇ ಸ್ವಸ್ಥಾಪನಾಚನ ಕಿತೋ ರಘುನಾಯಕಸ್ಯ ಶ್ರೀರಾಮನಾಥ ತವ ವಾಮಿಘ ಸುಪ್ರಭಾ.